ಕಚ್ಚಿ ಮೂಲಿಗಿ ಇರೋರು ತಾಕೆ ತಾಕೆ ಗರಮ ಎಮೋಸಿ ಕಾರಣಿ ಗರಣೇಶ ಇಂಬಾ Cimu mengi orang pati rugi sayang penadi mangane iye daku.